ನಾನೊಬ್ಬ ವಿಕಟ ಕವಿ, ಕೇಳಿ ಒಂದು ಕತೆ. ಒಂದು ದೊಡ್ಡ ಕಾಡು, ಅಲ್ಲಿ ಒಂದು ದೊಡ್ಡ ಆಲದ ಮರ.